ಖಾನದಾನ ತೋಡ ಪಾಪಿ ಖಾನದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಮೇಡಿಕ ಕಂಡು ಬೇಡಿಕ.

ಖಾಣದಾನ ತೋಡಪಾತಿ ಖಾಣದಾನ ತೋಡಪಾತಿ ಪೀಣದಾನ ಓ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಮೇಡಿ ಕಟ್ಟ ಗಂಡು ಬೇಡಿಕ ಜದು